ಮಾಯಾಭ್ಯಂಗೋಗ್ರಸೋಹಯ ಪ್ರಾಣಿ ಗುರುವಚನಿ ವಿಷ ಹರ ಕಾಡವಾಓ ಮೀರಾ ಮಾನೋ ರಾಮ ನಾಮ ರಸ ಲಾಗುವಾ ಹರ ಕಿಯೇ ಪಾತಿತೋ ಪವಿತ್ರ ಮಿಲ ಸಾಧೋ ಗುರೋ ಹರ ನಾಮ ಹರ ಚಾಗವಾಓ ರಹಾಓ ಸಂತನ ಸಾ ಭಾಗ ಮಿಲೋ ಗುರು ಸಾಧು ಮಿಲ ಸಾಧು ಲೇ ಓಣ ಮನ ಲಾಗವಾಓ ತೃಷ್ಣಾ ಯಗ್ನ ಪೂಜಿ ಶಾಂತ ಪಾಯಿ ಹರ ನಿರ್ಮಲ ನಿರ್ಮಲ ಗುಣ ಗಾಯ ವಾಓ